ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಶ್ರೋತೆ ಹೋ, ಹೆ ವಕ್ರತುಂಡ ಮ್ಹಣಜೆಸ್ ಅರ್ಥಾತ್ ವಾಕಡ್ಯಾ ಸೊಂಡೇಚಾ ಅಣಿ ಮಹಾಕಾಯ ಮ್ಹಣಜೆಸ್ ವಿಶಾಲ ಶರೀರ ಅಸ್ನಾರ್ಯಾ ಅಣಿ ಕೋಟ್ಯಾವಧಿ ಸೂರ್ಯಾಪ್ರಮಾಣೆ ತೇಜಸ್ವಿ ಅಸ್ನಾರ್ಯಾ ಮಾಝಾ ದೇವಾ, ಮಾಝಾ ಸರ್ವ ಕಾರ್ಯಾತ್ ನೆಹಮಿ ಕೋಣತೆಹಿ ವಿಘ್ನ ಸಂಕಟ ಯೌ ದೇವ ನಕೋಸ್ ಅಣಿ ತೀ ಕಾರ್ಯ ನಿರ್ವಿಘ್ನಪಣೆ ಪೂರ್ಣ ಕರ್ ಅಶೀಚ ಆಪಲೀ ಸದಿಚ್ಛಾ ಅಣಿ ಪ್ರಾರ್ಥನಾ ಅಸ್ತೆ. ಚಲಾ ತರ್ ಮಗ ಅಸಸ್ ಏಕ್ ಸುಂದರ ಭಜನ ಆಪಣ ಪುಢೀಲ್ ಗಣೇಶಾಚ ಐಕೂಯಾ.